ಸಮಾಚರ್ಯ ಶ್ರೀ ರಾಮಚಂದ್ರ ಋಷಿ ಗಾಯತ್ರಿ ಛಂದ ಶ್ರೀ ಹನುಮಾನ್ ಪರಮಾತ್ಮ ದೇವತಾ ಮಾರುತಾತ್ಮಜ ಇತಿ ಬೀಜಂ ಅಂಚನಾಸೂನುರಿತಿ ಶಕ್ತಿ ಶ್ರೀರಾಮದೂತ ಇತಿ ಕೀಲಕಂ ಮಮ ಮನಸಾ